ಕಾಶಿ ಬರ್ತು ಕಾನಿ ಏ ಬಫ ಕೃಷಿತ ಸಿರಡಿಯಾಯ ಶಿಂಗ್ ಬಫ ಕೃಷಿ ತೈಯೇ ಸಿರಡಿಯಾಯ ಶಿಂಗ್